0: ಪ್ರೀಪೇ ರಟತೊಟ ಪೇನ್ ಪೇ ಅಲುತ್ವನ ಅಲುತ್ ಪೇ ಬಿಮಸುಮ.
1: ಐಬಾನ್ ಮಿಪೈ ರಾಟತೊಟ ಸಮಗಿನ್ ಮಮ ಬಹಶಿನಿ. ಶ್ರೀಲಂಕಾ ವಿದೇಶ ಸೇವಾ ನಿಯುಕ್ತಿ ಕಾರ್ಯಾಂಶೆ ವಲಾಂಗು ಬಲಪತ್ರಯಾಕ್ ನುಮೆತಿವ ಸಂಚಾರಕ ವೀಸಾ ಉಪಯೋಗಿಕರ ಕನಿಮಿನ್ ಶ್ರೀಲಂಕಿಕಿನ್ ದುಬೈ ಸಹ ಮೋಲ್ಡೋವಾಯನ ರಾಜ್ಯಾನ್ಹಿ ರೆಕೆಯ ಸದಹ ಯುಮುಕಿರಿಮೆ ವರದಟ ಅತಡಂಗೊಟಗತ್ ರನ್ ತೆಟಿಗೆ ನಿಷ್ಕಾಂಕ ಪ್ರಿಯದರ್ಶನ ಹಿವಾತ್ ದುಬೈ ಸುದ್ದಾ ನೆಮೆತ ಜೂನಿ ಮಾಸ ದಹ ಸೇವನ ದಿನದಕ್ವ ರಕ್ಷಿತ ಬಂಧನಾಗಾರ ಗತಕರಣಲಿಸ ಕುಲಿಯಾಪಿಟೆ ಮಹಿಷ್ಟಾತ್ ಅಧಿಕರಣೆಯ ನಿಯೋಗ ಕರೆತಿ ಬೆನವ ಸಕಕರು ವಿಸಿನ್ ದುಬೈ ರಾಜ್ಯ ರೆಕೆಯ ಲಭಾ ದಿನಬವ ಪವಸ ರುಪಿಯಾ ಲಕ್ಷ ಹತಕ ಮುದಲಕ್ ಲಭಾಗಿನ ಪೊರುಂದು ಪರಿಧಿ ರೆಕೆಯಾವ ಲಭಾ ನೊದುನ್ ಬವಟ ಗಿರಿಯುಲ್ಲ ಪ್ರದೇಶ ಪುದ್ಗಲೇಕು ವಿಸಿನ್ ವಿದೇಶ ಸೇವಾ ನಿಯುಕ್ತಿ ಕಾರ್ಯಾಂಶೆಯಟ ಕರಣಲದ ಪೆಮಿನಿಲ್ಲ ಕನುವ ಈ ದಿನೇದೇ ಒಹು ಅತ್ತಡಂಗುವಟ ಗೆರುಣ ಏ ಕಡುವೆಲ ಪ್ರದೇಶದೆ ಸಕಕರು ಬುಲತ್ ಸಿಂಹಲ ಪ್ರಾದೇಶಿಕ ಸಭಾವೇ ಎಕ್ಸತ್ ಜಾತಿಕ ಪಕ್ಷ ನಿಯೋಜನೆಕರಣ ಮಂತ್ರಿವರೇ ಕುದವನಾಥರ ಸಮಾಜ ಮಾಧ್ಯ ಉಪಯೋಗಿಕರ ಗರಿಮಿನ್ ಮೆಮ ಜಾವಾರಮ ಮೆಹೇವಾಯತಿ ಬವಾಯ್ ವಿದೇಶ ಸೇವಾ ನಿಯುಕ್ತಿ ಕಾರ್ಯಾಂಶ ಪವಸುವೆ. ನೆಟ್ ನ್ಯೂಸ್ ಪ್ರಧಾನ ಪ್ರವೃತ್ತಿ ಪ್ರಕಾಶ ಸವ ಸಹಾಯ ಇತಿಹಟ.
2: ධර්මය ඇසීම පහසුය. එය අන් අයට කියා දීම පහසුය. එහෙත් ඇසූ ධර්මය තමාට ගලපා ගනිමින් තමා තුළ ඇති වරද දකිමින් සිත දමනය අපහසුවෙන් නුවද කළ යුතුය.
3: දම් සුවඳින් දිවිය සුවඳවත් කරන්නට ඔබට මඟ විවර කරන්නේ
4: මේ හඳුන් කූරු වලටත් ස්ටෑන්ඩඩ්ස් තියෙනවද?
5: නැතුත් අපි හුස්ම ගන්න තැන්වලම පත්තු කරනකොට ස්ටෑන්ඩඩ්ස් ඕනෙමනේ.
3: කිසිවකට කිසිවෙකුට හානියක් නැති එස්එල්එස්ලත් ප්‍රථම සහ එකම හඳුන් කූර අම්‍රිතා. සිත් සුවඳින් පිරේවා.
6: සන්ධි රෝග සති 4න් සුව කර දෙන දීකායි ජොයින්ට් හීලර් ප්ලස් මෙම අංකයෙන් නැණවුම් කර 10% වට්ටමක් දිනා ගන්න. 0710 297 399 0710 297 399.

ಆಚಾರ್ಯ ಪಂಡಿತಾಮೃತೇವೆ ಅಮತಕ ಕೆಲ ಹಾಕಿದೆ ಹಾಡು ಅಮತಕ ಕೆಲ ಹಾಕಿದ ಅಪೇ ಹಿತ್ತ ತುಳೆತುಮನ್ ಮೆಹ ರಸ ಏ ಸಿಂಧು ಎದಾವಾಗೇ ಮಧಾಮತ್ ಅಭಿಧಾರಿ ಲಂಗಾಯಿ ಕಾಲಿಗಿಟ ಪಾಸ ಏ ಮಿಹಿರಿ ಸಿಂಧು ವೆನಸ್ಮ ತನಕ ವೆನಸ್ಮ ಹಂಡೇಗಿಟ ಅತ್ವಿಂದಿನ ಒಬ ಸೂದಾನಂ ನೇದ ಮೇ ಮತ ಕಿರೀಮ ಹಿಮಾವ್ ಅರಣ ಗ್ಯಾನ ಹಿಮಾವ್ ಅರಣ ಅಮರದೇವ ಉಪಹಾರ ಪ್ರಸಂಗ್ಯ ಮೇ ಮಾಸಿ 13ನೇ ಸನಸುರಾದರಾಯ ಹತ್ತಟ ಸಿನಮನ್ ಲೇಕ್ ಸೈಡ್ ಹೋಟೆಲೇದಿ ಒಬಾದರೇ ಮಿಕರಣ ಸಂಖ್ಯೆ ದಿನೇತ್ ಸಶಿಕ ನಿಸಂಸಲಾ ಸುನಿರ ಸುಮಂಗ ನೋಂದಿಕಾ ಸೇನಾರತ್ನ ವಗೆ ಮಾಮಿಷ ಮಿನಾಲೆದಾಟ ಗಾಯನ ಕರಣ ಶ್ರೀಲಂಕಾ ವಿದ್ಯುತ್ ವಿಕಾಶಕಿನಿಗೆ ಸಂಘಮೇ ಆದರಣೀಯ ಸಂವಿಧಾನ ದಾಯಕತ್ವಯನ್ ಒಬೆ ಪ್ರವೇಶ ಪಾತ್ರ ಇತಾಮ ಇಕ್ಮನಿನ್ ವೆಂಕರವಾಗನ್ ಮೈ ಟಿಕೆಟ್ಸ್ ಟು ಡೆಲ್ಕೆ ವೆಬ್ ಅಡವಿಯನ್ ಮೇ ಮನೋಹರ ಮಿಹಿರ್ ಹಿಮೌ ಅರಣವೆತ ಪ್ಯಾಮಿನೆನ್ನ ಚುನಿತಾ ಹತ್ತನ್ ವೆನಿದ ರೇ ಹತ್ತಟ ಸಿನಮನ್ ಲೇಕ್ ಸೈಡ್ ಪರಿಶ್ರೇಯಟ